0: ಅಂದ್ರೆ ಆದ್ರೆ ಬೆದಾಗನ್ನ ಓನಮನ ಸತಿಯ ದಿನ ದವಲ್ ಏಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮಿ ಜಾಮಿ.

0: ಅಂದ್ರೆ ಆದರೆ ಬೆದಾಗನ್ನ ಓನಮನ ಸತೆಯ ದಿನ ದವಲ್ ಎಕೆ
1: ಹತರ ಬೆದಗ ಓವರ್ ಟೈಮ್ ಬೀಟ್ಸ್ ವಿತ್ ಜಾಮಿ ಜಾಮಿ.

0: ಅಂದ್ರೆ ಆದರೆ ಬೆದಾಗನ್ನ ಓನಮನ ಸತೇ ದಿನ ದವಲ್ ಏಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮಿ ಜಾಮಿ

0: ದೋರ ಗಂಗೆ ಕಲು ನಹೀನಿಲ್ಲ
1: ಸಮ ಅನುಗ್ರಹಯ
2: ದೊರೈಯೇ ಪೆರಳೀಕರಣ NLB ಮೆಗಾ ಪವರ್ ತೆವಂತ ಮೆಗಾ ಸುಪ್ರಿ ಟ್ಯಾಗ್ ಅಮತರವ ರುಪಿಯಾಲ್ ಕೋಟಿಯ ಪವರ್ ಸುಪ್ರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪ್ರಿ ಟ್ಯಾಗ್ ಸುಪ್ರಿ ರಿಮೋಟ್ ರತ್ಯ NLB ಮೆಗಾ

0: ಕೋಪಿಸುತ್ತಲೂ ತೊಡಗಿದೆ.
1: ಸ್ವಾಧೀನ ರೂಪವಾಹಿನಿ ಸೇವೆ 47 ಸಂವತ್ಸರಿಯ ನಿಮಿತ್ತ ಸಹ ಜಾತ್ಯಂತರ ಪರಿಸರ ದಿನಿ ನಿಮಿತ್ತ ಸಂವಿಧಾನಕರಣ
2: ಗ್ರೀನ್ ಲೆಗಸಿ 2026 ಜಾತಿಕ ರೋಪರೋಪಣ ವರಸಠಾನ
1: ಜೂನ್ 5 ಪೆರವರು 8 ದಕ್ಷಿಣ ಅತಿವೇಗಿ ಮಾರ್ಗ 8 ಸತಪುಂ ಕಣುವ ಅಸಲತಿ
2: ಹರಿತ ಗಮನಕ್ ಸುಂದರ ರಟಕ್ ವೆನುವೆನ್ ಸ್ವಾಧೀನ ರೂಪವಾಹಿನಿ ಸೇವಕ ಶುಭ ಸಾಧಕ ಸಂಗಮಯೇ ತವತ್ ಸತ್ಕಾರ್ಯಕ್
3: ಒಬ್ಬ ವಿತಗಿನೇಮಿ ಪ್ರಧಾನ ಅನುಗ್ರಹಾಯ
4: ಶ್ರೀಲಂಕಾವೇ ದುಂ ಪರೀಕ್ಷಾವೇ ಪ್ರಮುಖತಮ ಆಯತನೆಯ ಲಾಫ್ ಇಕೋ ಶ್ರೀ ಸಮಾಗಮ ವಿಷ ದುಮೆಂತೊರ ಹೆಟಾಕೋ ದಿಸಾ

0: ದಶಘಾತಕ ಜನತಾ ವಿಶ್ವಾಸೆ ಸಹ ಪ್ರಸಾದಿ ದಿನಾಗತ್ ಕ್ರಿಮಿರಾಜ್ ಆಯುರ್ವೇದ ಔಷಧ ಐಎಸ್ಒ ಎಸ್ಎಲ್ಎಸ್ ನವದಾಸ್ ಏಕ ದಿದಾಸ್ ಅಟ ಸಾಹತಿಕ ಸಹ ಜಿಎನ್ಪಿ ಪ್ರಮಿತಿಯ ಸಾಹತಿಕ ಕಲೆ ಕ್ರಿಮಿರಾಜ ನಿಷ್ಪಾದನೆ ಕುರುಳಾಸುವೆ ವ್ಯಾಲ್ಮಿ ಪನಿ ಹಂದಿ ತೈಲೆ ಮುಖ ಶೋಧನೆಯ ಕ್ರಿಮಿರಾಜ ಕರಾಲ್ ಗುಳಿ ಅತುಲು ಔಷಧ ವರ್ಗ ತೋಂಸೀಕರತ್ವಡ ದನ್ ಕಾಗೆ ಸ್ಲಾಫ್ ಅತುಲು ದಿವೈನ್ ಪುರಾ ಸೇಲುಮ ದೇಶೀಯ ಔಷಧ ವಿಲಂದ ಸಲ್ ಸಹ ಒಬಿಟ ಲಾಂಗಮ ವಿಲಂದ ಸಲೇನ್
1: මහවැස්සත්තික ඔයාගේ නිවස කර්මාන්ත ශාලාව වතුරෙන් පිරිලද ගම් වතුර වැහි වතුර විතරක් නෙවෙයි තියෙන රොන් මඩ ටිකත් ඉවත් කරන හොඳම වතුර මෝටරය Deep Tech Waste Motor Pump අමතන්න 077 777 7374

0: ಐಬಾನ್ ಶುಭ ಸಂಧ್ಯೆ ಲಕ್ಕಣ ಹಂಗಿನ ವಿಲಾ ಮತ ಕರ ನಂಗೆಲ್ಲ ಅವ ರಾತ್ರಿ ಹತಾಯ
1: ಮಾನವೀಯ ಪ್ರೇಮಿ ಸೌಂದರ್ಯಾತ್ಮಕ ಕವಿಯ ಮನ
2: ಸಂತತಿಯ ತಹಾರ.